ಕಾಲವೃದ್ಧತರುಣಾಶ್ರಿತರಮ್ಯ ರೂಪೌ ಸರ್ವತ್ರ ದೀಪ್ತಮತಮಾನವತಾ ಪ್ರದೀಪೌ ಸದ್ಧರ್ಮ ಮಾರ್ಗ ಪರಿಸರ್ಪಣ